ನೆನ್ಕೋರ್ ಮಾಲಿ ಸಿವಿಲ್ ದುರಂತಯಂ ಚಾಸಗ್ಯಾಕೋ ಎಲ್ಲ ಅಂಡೋಮಿಯನ್ ಸಂದೇಶ್ ಬು ಅಯುಮ್ಲಿಯನ್.